0: ଚାରୁକିରଣ ଆଈ କିଛି ବିଚି ଆଈ ଦାଙ୍ଗଲେ ହୁରୁବୁହୁଟି
1: ଓୟାନେ ଆଗ୍ନିନେ ନେଟ ଫେମ କାଲବଲ ପେଞ୍ଚା କାଲବଲ ପେଞ୍ଚା
2: ହାମକଦରମ ଆଈ ମେୱାଡ ହିଟଡ ଦାଣ୍ଡେ
3: ಮಾರಾಂತಿಕ ಡೆಂಗು ಮಧುರವಾಗಿ ನಾರಕ್ಷಾವಟ ಪೆಂಗಿರಿ ಅಡಂಗು ಸಿದ್ಧಾಲೇಪ ಮೊಸವೇ ಸ್ಪ್ರೇ ಸಿಯಟ ಸಿಯಕ್ ಸ್ವಾಭಾವಿಕಾಯಿ ಸಮಟ ಹಿತಕರಾಯಿ ಸಿದ್ಧಾಲೇಪ ಮೊಸವೇ ಸ್ಪ್ರೇ ಮಧುರವಾನ್ ಪಲವಾಹರಣ ವಿಶೇಷಜ್ಞ
4: ವರ್ಣಕಾರಕ ರಸಕಾರಕ ಕಿಸಿವಕ್ ಅಡಂಗು ಕರೆನದಿ ಇಹಲ ಗುಣಾತ್ಮಕ ಭಾವೆಯ ಯುತುವ ಒಬೆ ಕ್ಯಾಮವೆಲ್ ರಸಿನ್ ರಸಗಾನ್ವನ ಮಾತರ ಫ್ರೀಲೆನ್ ಡೆವಲ್ ಚಿಕನ್ ರಸ ಸೋಯಾ ಮೀಟ್
3: ಪಹೇಶಿಷತ್ವೆಯ ಅಪೊಸ ಸಾಮಾನ್ಯ ಪೆಲೆ ಅಪೊಸ ಉಸಸ್ ಪೆಲೆ ನಿಸೆಕ ಜಯಗೆನ ಉತ್ತರ ಸತರ ಪಸುಗೆ ದಸ ವಸರಕ ವಿಭಾಗ ಪ್ರಶ್ನೆ ಪತ್ರ ಉತ್ತರ ಸಮಗ ದಿವೈನ ಪುರಾ ಪಿಹಿಟಿ ಪೊತ್ ಅಳವಿ ಸೆಲ್ ವಲಿನ್ ಲಬಾಗತ ಹೆಗ ಅರಗಣ್ಣ ಕಿಯಪಣ್ಣ ದೆನಗಣ್ಣ ಜಯಗಣ್ಣ ಸತರ
2: ಫೋನ್ ನಗ ಹಿಟ ಮೊದ ಮಟ ಗನ್ನಟ ವೆನ್ನೆ ಆ ಹಿಟ ನಿಮಿ ಅವಿಶ್ವಾಸ ಇವಾಗ ಕೀಮೈ ಸಿಂಗ ಹಿಟೇ ದಿಯನ್ನೆ ಅದಮ ಗನ್ನು ಫೋನ್ ನಗ ಐ ಹಿಟ ರದ ಅನ್ನೆ ವಿಶ್ವಾಸ ಇವಾಗ ಕೀಮೈ ಏಕ ಸಿಂಗ ಸಿಂಪ ಪೇ ಹಿಟ ರದ ಲೋದ ಟಿಕ ಟಿಕ ಗೆ ವನ್ನ ಅದಮ ಆಗ ಸ್ಮಾರ್ಟ್ ಫೋನ್ ನಗ ಅರಗನ್ನ
5: ಪ್ರತೀಕ್ಷಾವ ಕ್ಯಾಸ ಉನ ಅಂಕ ಪಟ ವೇತನ ತುರನ್ ಕರನ ದಿವ್ಯಮಯ ಔಷಧಯ ಸೆವನಗಲ ಮಧುಕಾ ಕ್ಯಾಸಟ ಪೆನಿಯ ಸೆವನಗಲ ಆಯುರ್ವೇದ ನಿಷ್ಪಾದನೆಯ ಅಪೇ ವೆದಕಮ ಅಪೇ ಉರುಮಯ ಹತ್ತಲಿಸ್ ವಸರಕ ಅಭಿಮಾನಯ ಸೆವನಗಲ ಆಯುರ್ವೇದ ಪಿಂದೋಯ ಹತ್ತಲಿಸ್ ಹತೈ ದಿಸ್ಸಕೈ ದಿಸ್ತುನೈ ಪಾಸೆ ಹತ್ತಲಿಹ
6: ಒಬ ವಿಲಂದ ಪೊಲಿನ್ ಪೊಲ್ ತೆಲ್ ಲೆಸ ಬಿರದಿ ಗಂಡಿ ನಿಯಮ ಪೊಲ್ ತೆಲ್ ಮದ ವಿಲಂದ ಪೊಲಿ ಪೊಲ್ ತೆಲ್ ಲೆಸ ವಿವಿಧ ಬಾಲ ತೆಲ್ ವರ್ಗ ತಿಬೀಮಟ ಇಡತ ವಿಷ ರಸಾಯನಿಕನ್ ಅಡಂಗು ಪಿಲಿಕಾ ಕಾರಕ ಅಂತರ್ಗತ ವ್ಯತಿ ಎವೆನಿ ತೆಲ್ ಭಾವಿತ ಕಿರೀಮಿನ್ ವಿವಿಧ ಸೌಖ್ಯ ಗಟಲು ಅದಿವಿಯ ಹಕ ಎಬವಿನ್ ಉಬತ್ ವಿಲಂದ ಪೊಲಿ ತೆಲ್ ಮಿಲದಿ ಗನಿಮೇದಿ ನಿಷ್ಪಾದಿತ ದಿನ್ಯಾತ್ ಕಲ್ಲಿಗುತ್ವನ ದಿನ್ಯಾತ್ ಸಂಧಾನ್ ವ್ಯತಿ ಸನ್ನಾಮ ನಾಮಯಕ್ ಸಹಿತ ಅಸುರುಂ ಕಲ ಪೊಲ್ ತೆಲ್ ಮಿಲದಿ ಗನ್ನ ಪುರುದುವನ್ನ ಪೊಲ್ ಸಂವರ್ಧನ ಅಧಿಕಾರಿ ಪಣಿವಿಡಿಯಕಿ
2: ಹಮಗದರಮ ಐ ಮೇವಡ ಹಿಟಡ ದಾಣ್ಣೇ ಫೋನ್ ನಗ ಹಿಟ ಮೊದ ಮಟ ಗನ್ನಟ ವೆನ್ನೆ ಆ ಹಿಟ ನಿಮಿ ಅವಿಶ್ವಾಸ ಇವಾಗ ಕೀಮೈ ಸಿಂಗ ಹಿಟೇ ದಿಯನ್ನೆ ಅದಮ ಗನ್ನು ಫೋನ್ ನಗ ಐ ಹಿಟಡ ದಾಣ್ಣೇ ವಿಶ್ವಾಸ ಇವಾಗ ಕೀಮೈ ಏಕ ಸಿಂಗ ಸಿಂಪ ಪೇ ಹಿಟಡ ಲೋದ ಟಿಕ ಟಿಕ ಗೆ ವನ್ನ ಅದಮ ಆಗ ಸ್ಮಾರ್ಟ್ ಫೋನ್ ನಗ ಅರಗನ್ನ
7: ಬುದ್ಧಗಯಾವೇದಿ ಒಬೇ ದೋತಿನ್ ಸಕಸ್ ಕರನ ಕಿರಿಯಾಹಾರ ಪಿನ್ಕಂ ಸಹ ದಾನಶೀಲ ಭಾವನಾ ಪುರನ್ನಟ ಸುದುಸುಮ ತನ ಟ್ರಾವೆಲ್ ನೆತ್ ಪಿಟತ್ವೀಮ ಆಗೋಸ್ತು ಸಿಟ ಡಿಸೆಂಬರ್ ಅಮತನ್ನ ಬಿಂದು ಎಕೈ ದೆಕೈ ಅಟಸೆ ಹೆಟ ತುನೆ ತುನ್ಸೆ ಹೆಟ ತುನ ಬಿಂದು ಹೆತ್ತೆ ಹಯೈ ಹತ್ಸೆ ದಹಸೆ ತಿಸಟೈ ಹೆತ್ತೆ ದೆಕ
8: ಕಲಬಲ ಕಲಬಲ ಕಲಬಲ ಕಲಬಲ ಕಲಬಲ ಪೆಂಚಾ

0: ಲೆತ್ ನ್ಯೂಸ್ ವಿಶ್ವಾಸಕರದ ಸತ್ಯ
1: ಒಬ ವೆತಗೆನೆ ಎನ್ನೆ
2: ಒಬತ್ ವಿಲಂದ ಪೊಲೆ ತಿಲ್ ಮಿಲದಿ ಗನಿಮೆ ದೇ ನಿಷ್ಪಾದಿತ ದಿನ್ಯಾತ್ ಕಲ್ಲಿಗುತ್ವನ ದಿನ್ಯಾತ್ ಸಂಧಾನ್ ವೆತಿ ಸನ್ನಾಮ ನಾಮ್ಯಾಕ್ ಸಹಿತ ಅಸುರುಂ ಕಲ ಪೊಲ್ ತಿಲ್ಮ ಮಿಲದಿ ಗನ್ನ ಪುರುದುವನ್ನ ಪೊಲ್ ಸಂವರ್ಧನ ಅಧಿಕಾರಿ ಪಣವಿಡಯಕಿ
0: ಬೇನ್ ಪಯಾಲುತ್ವನ ಅಲುತ್ ಪೇ ದಿಬಸ್ಮ ಲೆತ್ ನ್ಯೂಸ್
3: ಆಯುಬೋವನ್ ಜನತಾವ ವಿಶ್ವಾಸ ಕರಣ ಸತ್ಯ ನೆತ್ ನ್ಯೂಸ್ ಸಮಗ ಮಮ ಡಿಲ್ಶಾನ್ ಅಪೇ ಆಂಡುವಟ ವಸರ ದೇಕಾಯಿ ರಟಟ ಸುಬಾಯಿ ತೇಮಾವ ಯಟತೆ ಜಾತಿಕ ಜನಬಲವೇಗಿಯ ಸಂವಿಧಾನ ಕರಣ ಜನ ರಲಿ ಮಾಲಾವೆ ತವತ್ ರಲಿಯಕ್ ಮೇವನ ವಿಟ ಗಂಪಹ ದೀಪ ವೆತ್ವೆನವ ಜನಾಧಿಪತಿ ಅನುರ ಕುಮಾರ ದಿಸಾನಾಯಕ ಮಹತಾಗೆ ಪ್ರಧಾನತ್ವೇನ್ ಮೆಮ ಜನರಲಿಯ ಪೆವೆತ್ವೆನ್ನೆ ಗಂಪಹ ನಗರಸಭಾಪಿಟಿಯೇದಿ ಮೇ ಎಮ ರಲಿಯೇದಿ ಅದಹಸ್ ದೆಕ್ವು ಆಗಮಿಕ ಹಾ ಸಾಂಸ್ಕೃತಿಕ ಕಟಯುತು ನಿಯೋಜ್ಯ ಮಾತ್ಯ ಮುನೀರ್ ಮುಲಫ ಮಹತಾ
4: ಸಮಗಿ ಜನಬಲವೇಗೇ ಕಬೀರ್ ಹಾಶಿಂ ಕಿಯನವಾ ನವಂಬರ್ ಡಿಸೆಂಬರ್ ವೆನಕೊಟ್ಟ ಸಜಿತ್ ಪ್ರೇಮದಾಸ ಜನಾಧಿಪತಿ ತವೇ ಕೆನೆ ಕಿವ್ವಾ ಕೂಡ ಮತಗಾಯತಿ ಜನವರಿ ವೆನಕೊಡ ರಣಿಲ್ ವಿಕ್ರಮಸಿಂಗ ಜನಾಧಿಪತಿ ವೆನವಾಯ್ಕೆ ಅಪೇ ಭತ್ರಮುಲ್ಲ ಸೀಲರತ್ನ ಹಾಮ್ದ್ರುತ್ ಕಿವ್ವಾ ಬ್ಯಾರಿ ಮತನ ಫೆಬ್ರವರಿ ಮಮತ್ ಜನಾಧಿಪತಿ ವೆನವಾಯ್ಕೆಲ ಹೇ ಬಾಯಿ ಏಗುಲ್ಲ ಸೀಲು ದಿನಾಮ ಸಿಹಿನ ಜನಾಧಿಪತಿವರು ಒಬ್ಬ ಹಿತನವದ ದುಮ್ರಿಯ ಟಿಕೆಟ್ ಪತಕ ತಮಂಟ ಏಕ ಮಿಲ ಗೆವಾ ಕಣ್ಣ ಬ್ಯಾರಿ ಉನಾಮ ಈಲಂಗ ದಿನೇ ಅವಿಲ್ಲ ಏ ಮುದಲ ಕೇವಲ ರಟವೆನ್ ಹಿತನ ಮಿನಿಸ್ಟು ನೆವತ ಅರ ಹೊರ್ರು ರೆಲ ತಕ್ಕಡಿ ರೆಲ ದೂಚಿತ ರೆಲ ನೆವತ ಬಲೆಯಟ ಗೆರೆಗೀರ ವಿಶ್ವಾಸ ತೀರವದ ಏಮಗೇನ್ನ ಮೇ ತರುಣ ಪರಂಪರಾವ ಏ ದೂಷಣೆಯಟ ವಿರುದ್ಧ ಏ ಹೊರಕಮಟ ವಿರುದ್ಧ ಏ ಅಸಾಧಾರಣೆಯಟ ವಿರುದ್ಧ ನೀತಿ ಕರ್ಮ ನತಿಯಟ ವಿರುದ್ಧ ಏಕಾಯಿ ಅರ ಟಿಕೆಟ್ ಮರಣ ಹೊರುಂಟ ನಬಾದೀಪ ಪಣಿವಿಡೆಯ ಮಹಜನತಾವಗೆ ಸಲ್ಲಿ ಮಂಕೊಲ್ಲ ಕಣ್ಣ ಎನ್ನ ಎಪ್ಪಾಗಿರ ಪಣಿವಿಡೆಯ ತಮಾಯಿ ಎದಾ ತರುಣಯನ್ ಬೇರಟೇ ಏ ದೂಷಿತ ಪಾಲಕ ಅಪೇ ಆದರಣೀಯ ಜನತಾವ ಏ ಸಿಯಲು ಪಚ ಪರದವಲ ಜಾತಿಕ ಜನಬಲವೇಗೆ ಶಕ್ತಿಮತ್ ಮಾಂಡುವ ಕದನ್ನ ಎದಾ ಅಪಡ ಸಹಯೋಗಿ ಲಭ
3: ನಾವಿಕ ಹಮುದಾವ ವಿಸಿನ್ ಅದ ಅಳುಯಮ ಉತ್ತುರೆ ಮಾದಗಲ್ ಕುಸುಮಂತುರೆ ವೆರಳ ಪ್ರದೇಶದಿ ಸಿದುಕಲ್ ವಿಶೇಷ ಮೆಹಯುಮಕದಿ ಅಲ್ಲಾ ಗನ್ನಾಲದ ಮದ್ರಾವೆತೊಗೆ ಮುಳು ವಟಿನಕಮ ರುಪಿಯಾಲ್ ಬಿಲಿಯನ್ ಎಕಾಯದಸಮ ಪಹಾಕ್ ಪಮನವನ ಬಾವ ಆರಕ್ಷಕ ನಿಯೋಜ್ಯಮಾತ್ಯ ಅರುಣ ಜಯಶೇಖರ ಮಹತಾ ಪವಸನವ ನಾವಿಕ ಹಮುದಾವ ವಿಸಿನ್ ಸಿದುಕಲ್ ಮೆಹಯುಮೇದಿ ಸೊಯಾ ಗನ್ನಾಲದ ಮೆಮ ಮದ್ರಾವೆತೊಗೆ ಸಂಬಂಧೇನ್ ಪವೆತ್ತು ವಿಶೇಷ ಪ್ರವೃತ್ತಿ ಸಾಕಚ್ಚಾವಕಟೇಕ್ ಪಿಮಿನೊಯ್ ನಿಯೋಜ್ಯಮಾತ್ವರ್ಯ ಮೇಬವ ಸಂಧಾನ್ ಕಲೆ ಏ ಅನ್ನುವ ಮೆಮ್ಮ ಮೆಹಯುಮೇದಿ ನಾವಿಕ ಹಮುದಾವ ವಿಸಿನ್ ಸಿಯ ಬಾರೇಟ ಗನ್ನಾಲದ ಮದ್ರಾವಿತೊಗೆ ಮುಳು ಪ್ರಮಾಣ ಕಿಲೋಗ್ರಾಂ ಅಸು ಎಕಕಟ ಆಸನ್ನ ಬವ ಪೆವಸು ನಿಯೋಜ್ಯಮಾತ್ವರ್ಯ ಈಟ ಹೆರೋಯಿನ್ ಕಿಲೋಗ್ರಾಂ ತೀಸ್ ಪಹಕಟ ಆಸನ್ನ ಪ್ರಮಾಣಯಾಕ್ ಸಹ ಐಸ್ ಮದ್ರಾವಿಯ ಕಿಲೋಗ್ರಾಂ ಹತಲಿಸ್ ಪಹಕಟ ಆಸನ್ನ ಪ್ರಮಾಣಯಾಕ್ ಅಯತ್ವನ ಬವದ ಕಿಯಾ ಸಿಟಿಯಾ ನೆತ್ ನ್ಯೂಸ್ ಪ್ರಧಾನ ಪ್ರವೃತ್ತಿ ಪ್ರಕಾಶ್ಯ ಸವಸ ಹಯಾಯಿ ತಿಹಟ ಬಲಾಪುರತ್ವನ್ ಮೊಹತೇನ್ ಮೊಹತ ವಿನಸ್ವನ ಅಲುತ್ಮ ತೊರತುರು ಸಂದಹಾ ನೆತ್ ನ್ಯೂಸ್ ಯೂಟ್ಯೂಬ್ ನಾಲಿಕಾವಟ ಸಹ ನೆತ್ ನ್ಯೂಸ್ ಫೇಸ್ಬುಕ್ ಪಿಟುವಟ ಪಿವಿಸೆನ್ ನತಹೋತ್ ನೆತ್ ನ್ಯೂಸ್ ಡಾಟ್ ಎಲ್ ಕೆ ಆಪಗೆ ವೆಬ್ ಅಡವಿಯಟ ಪಿವಿಸೆನ್
1: ಪುಲ್
2: ವಗಾವ ನಿಸಿ ಪರಿದಿ ನಡತ್ತು ಕಿರಿಮ ಮಗಿನ್ ಒಬಟ ಇಹಲಮ ಆದಾಯ ಮಕ್ ರಟಟ ಇಹಲ ವಿದೇಶ ವಿನಿಮಯ ಪುಲ್ ವಗಾ ಕರುವನಿ ಶ್ರೀಲಂಕಾ ಪುಲ್ ಆರ್ಥಿಕೆ ನಿಹಂಡ ವಿರುವಾ ಒಬಾಯಿ ಪುಲ್ ಸಂವರ್ಧನ ಅಧಿಕಾರಿ ಪಣಿವಿಡಯಕಿ
0: FM ಅನುಪಹ FM ಅನು ಹದರಾಯ್ ದಶಮ ಅಡ ನೆಟ್ FM
5: ಅಪ್ಪಿಗಾವ ತಿಯನವ ಆಹಸತ್ತರಂ ಸಿಂಧು ಕಾಟದು ಓನೆ
6: Net FM. Hello, hello, Satyam there.